ಧೀರ ದರ ಧರುಣಿ ಬಾವರ ಹರಿಣಿ ಧೀರ ದರ ಧರುಣಿ ಏ ಸಲ್ ಕರು ಯಾ ಪ್ಯಾರ ಪ್ಯಾರ ಸದ